ಲಹರಿಯೋಡನಿಯಲಹಕಿ ಮೃದಂಗ ಕನಕ ನಗಿನ ಸಗನ ದಾದಾ ಕಿಟ್ ಸಗನ ಕಾ ಸಗನ ಕಾ ಕಿಟ್.